ಆಕಾಶವಾಣಿ ಹೈದರಾಬಾದ್ ಕೇಂದ್ರ. ಮಧ್ಯಮ ತರಂಗ 406.5 ಮೀಟರ್, 738 ಕಿಲೋಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಎಐಆರ್ ಈ ಆಪ್ನಲ್ಲಿ ಕೇಳಿ ಕನ್ನಡ ಕಸ್ತೂರಿ. ಶ್ರೋತೃ ಮಿತ್ರರಿಗೆ ಆತ್ಮೀಯ ಸ್ವಾಗತ. ಉಷಾ ಜೋಶಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ಶ್ರೋತೃಗಳೇ, ನವರಾತ್ರಿ ಎಂದರೆ 9 ರಾತ್ರಿಗಳ ಕಾಲ ನಡೆಯುವ ದೇವಿಯ ಆರಾಧನೆ. ದುರ್ಗೆ, ಲಕ್ಷ್ಮಿ, ಸರಸ್ವತಿ ಸೇರಿದಂತೆ ದೇವಿಯ ವಿವಿಧ ರೂಪಗಳನ್ನು ಭಕ್ತಿಯಿಂದ ಪೂಜಿಸುವ ಈ ಪರ್ವಕಾಲವು ಧರ್ಮದ ವಿಜಯ, ಒಳಿತಿನ ಜಯ ಹಾಗೂ ಅಜ್ಞಾನದ ಮೇಲಿನ ಜ್ಞಾನದ ಗೆಲುವಿನ ಸಂಕೇತವಾಗಿದೆ.

0: ಮಿತ್ರರೇ, ಕಸ್ತೂರಿಯ ಇಂದಿನ ಸಂಚಿಕೆಯಲ್ಲಿ ಕೇಳುವಿರಿ ಪಂಡಿತ ವೆಂಕಟ ಸುಬ್ಬಾರಾವ್ ಅವರಿಂದ ನವಶಕ್ತಿ ವೈಭವದ ಕುರಿತು ಭಾಷಣ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ದೇಶದಾದ್ಯಂತ ಅನೇಕ ಸ್ಥಳಗಳಲ್ಲಿ ನಿವಾಸಿಗಳಾದ ನಮ್ಮ ಕಸ್ತೂರಿ ಬಂಧುಗಳಿಗೆ ದಸರಾ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತಿನ ದಿವಸ ಆ ದುರ್ಗಾದೇವಿಯ ಒಂದು ವೈಭವವನ್ನು ನಾವು ತಿಳಿಯೋಣ. ದಸರಾ ಅಂದರೇನು, ನವರಾತ್ರಿ ಎಂದರೇನು, ಇಂತಹ ಬಹಳಷ್ಟು ವಿಷಯಗಳು ಪುರಾಣಗಳಲ್ಲಿ ಹೇಳಿದೆ. ಯಥಾಮತಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತಿಳಿಯೋಣ ಅಂದರೆ ಅದು ಕೂಡ ಸಾಧ್ಯ ಇಲ್ಲ. ಅಲ್ಪ ಮಾತ್ರದಲ್ಲಿ ನಾವು ಆ ದುರ್ಗೆಯ ಬಗ್ಗೆ ತಿಳಿಯೋಣ. ಆ ದುರ್ಗಾದೇವಿ ಎಂತಹವಳು, ಏನು ಸ್ವರೂಪಿಣಿ ಅದು ಅನ್ನೋದು ಬಹಳಷ್ಟು ಚಂದವಾಗಿ ವರ್ಣನೆ ಮಾಡಿದ್ದಾರೆ. ವಿದ್ಯುದ್ಧಾಮ ಸಮಪ್ರಭಾ ಮೃಗಪತಿ ಸ್ಕಂದಸ್ಥಿತಾಂ ಭೀಷಣಾಂ ಕನ್ಯಾ ಭೀಕರವಾಲ ಕೇಟ ವಿಲಸತ್ ಹಸ್ತಾಭಿರಾಸೇವಿತಾಂ ಹಸ್ತೈಶ್ಚಕ್ರಧರ

ದುರ್ಗಾಯೈ ನಮಃ ನವರಾತ್ರಿ ದಸರಾ ಅಂತ ಹೇಳೋದಕ್ಕೆ ಹೆಸರು. ನಾವು ದಸರಾ ದಸರಾ ಅಂತೇಳಿ ಅಂತೀವಿ, ಆದರೆ ಇದು ದಶಹರ ಅಂತೇಳಿ. ದಶ ಹತ್ತು, ಅಹಹ ಅಂತಂದ್ರೆ ದಿನ ಅಂತೇಳಿ. ಒಂಬತ್ತು ರಾತ್ರಿಗಳು, ಹತ್ತು ದಿನ ಅಂತೇಳಿ ಇದಕ್ಕೆ ಹೆಸರು. ಈ ನವರಾತ್ರಿಯಲ್ಲಿ ನಾವು ಏನೇನು ಮಾಡಬೇಕು ಅಂದಾಗ, ಮೊದಲನೆಯದಾಗಿ ನಾವು ನವರಾತ್ರಿ ದಿನಗಳಲ್ಲಿ ಘಟಸ್ಥಾಪನೆ ಮಾಡಬೇಕು. ಘಟಸ್ಥಾಪನೆ ಅಂದ್ರೇನು? ದೀಪ, ಅಖಂಡ ದೀಪ ಆರಾಧನೆ ಮಾಡಬೇಕು ದೇವರಿಗೆ. ಒಂದು ದೀಪದಲ್ಲಿ ತುಪ್ಪವನ್ನು ಹಾಕಿ, ಇನ್ನೊಂದು ದೀಪದಲ್ಲಿ ಎಣ್ಣೆಯನ್ನು ಹಾಕಿ, ಅವೆರಡೂ ಕೂಡ ಶಾಂತ ಆಗದೆ ಕಾಪಾಡ್ತಾ ಇರತಕ್ಕಂತಹದ್ದು ನಮ್ಮ ಒಂದು ಕರ್ತವ್ಯ. ಇಂತಹ ದಿವಸಗಳಲ್ಲಿ ವೆಂಕಟೇಶ ಮಹಾತ್ಮ್ಯವನ್ನು ಕೂಡ ಹೇಳಬೇಕು. ಸಾಕ್ಷಾತ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ, ದೇವದೇವೋತ್ತಮನಾಗಿರ್ತಕ್ಕಂತಹ ಆ ಪರಮಾತ್ಮನ ಬ್ರಹ್ಮೋತ್ಸವಗಳು ಕೂಡ ಇವಾಗೇ ನಡೆಯುತ್ತೆ. ತಿರುಪತಿಯಲ್ಲಿ ಈಗಾಗಲೇ ಬ್ರಹ್ಮೋತ್ಸವ ಶುರುವಾಗಿದೆ. ಎರಡು ಕಣ್ಣು ಸಾಕಾಗೋದಿಲ್ಲ ಆ ತಿರುಪತಿ ತಿಮ್ಮಪ್ಪನ ನೋಡೋದಕ್ಕೆ. ಮತ್ತೆ ಈ ನವರಾತ್ರಿ ಅಂದ್ರೆ ಏನಂದ್ರೆ, ಕೆಟ್ಟದ್ರ ಮೇಲೆ ಧರ್ಮ ವಿಜಯ ಸಾಧನೆ ನವರಾತ್ರಿ ಅಂದ್ರೆ. ಮತ್ತಿನ್ನೇನು ಅಂತಂದ್ರೆ, ಇಲ್ಲಿ ನವರಾತ್ರಿಯಲ್ಲಿ ವಿಶೇಷವಾಗಿ ನಾವು ತಿಳಿಯಬೇಕಾದಂತಹದ್ದು ಶಮಿ ಪೂಜಾ ಅಂತ ಹೇಳ್ತಾರೆ. ಏನು ಶಮಿ ಪೂಜಾ, ಯಾಕೆ ಮಾಡಬೇಕು ಇದು ಅಂದಾಗ, ಪ್ರಸಿದ್ಧವಾಗಿರತಕ್ಕಂತಹ ಶ್ಲೋಕ, ಎಲ್ಲರಿಗೆ ಗೊತ್ತಿರತಕ್ಕಂತಹ ಶ್ಲೋಕ, ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಹೇಳ್ತಾ ಇದ್ದಾರೆ. ಶಮಿ ವೃಕ್ಷನ್ನ ನಾವು ಮನಸ್ಸಲ್ಲಿ ಹೀಗೆ ಅಂದ್ಕೊಂಡ್ರೆ ಸಾಕು, ನಮ್ಮ ಪಾಪಗಳೆಲ್ಲ ಹೊಟ್ಟೋಗುತ್ತಂತೆ. ಹೇ ಶಮಿ ವೃಕ್ಷ ರಾಜನೇ ಅಂದ್ರೆ ಸಾಕು, ನಮಗೆ ಶತ್ರುಗಳಲ್ಲೇ ಇರಲ್ಲ ಅಂತೆ. ಮತ್ತೆ ಅರ್ಜುನಸ್ಯ ಧನುರ್ಧಾರಿ ಗೊತ್ತೇ ಇದೆ ನಮಗೆ, ರಾಮಸ್ಯ ಪ್ರಿಯದರ್ಶಿನಿ. ಅರ್ಜುನಸ್ಯ ಧನುರ್ಧಾರಿ ಅಂದ್ರೇನು? ಪಾಂಡವರು ವನವಾಸಕ್ಕೆ ಹೋದಾಗ, ಆ ವನವಾಸ ಆದ ಮೇಲೆ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕು. ಅಂತಹ ಸಮಯದಲ್ಲಿ ಅವರ ಆಯುಧಗಳು ಎಲ್ಲಿಡಬೇಕು ಅಂದಾಗ, ಈ ಶಮಿ ವೃಕ್ಷದ ಮೇಲೆ ಇಡ್ತಾರೆ. ಇಟ್ಟಾಗ ಈ ಶಮಿ ವೃಕ್ಷ ಅವಕ್ಕೆ ಏನು ಹಾನಿ ಬರದೆ ಕಾಯುತ್ತೆ. ಈ ವಿಜಯದಶಮಿ ದಿವಸ ಶಮಿ ವೃಕ್ಷದ ಮೇಲೆ ಇಟ್ಟಿರ್ತಕ್ಕಂತಹ ಆಯುಧಗಳನ್ನು ಶಮಿ ವೃಕ್ಷ ಕಾದಿದ್ದು, ನಂತರ ಆ ಗಾಂಡೀವನವನ್ನು ಆಯುಧವನ್ನು ತಗೊಂಡು ಅರ್ಜುನ ಆ ಯುದ್ಧಕ್ಕೆ ಹೋಗ್ತಾನೆ. ಅದು ಇವತ್ತಿನ ದಿವಸನೇನೆ. ಅದಕ್ಕೆ ಅನರ್ಜುನಸ್ಯ ಧನುರ್ಧಾರಿ, ಆ ಗಾಂಡೀವನ್ನು ಧಾರಣೆ ಮಾಡಿರತಕ್ಕಂತಹದ್ದು ಈ ಶಮಿ ವೃಕ್ಷ. ರಾಮಸ್ಯ ಪ್ರಿಯದರ್ಶಿನಿ, ರಾವಣ ಸಂಹಾರಕ್ಕಾಗಿ ರಾಮನ್ ಹೊರಟಾಗ ಅವನು ಇವತ್ತಿನ ದಿವಸನೇ ಪೂಜೆ ಮಾಡಿ ಆ ರಾವಣನನ್ನ ಕೊಂದಿರತಕ್ಕಂತಹ ದಿವಸ ಇವತ್ತು. ಇಂತಹ ಅದ್ಭುತವಾಗಿರತಕ್ಕಂತಹ ಶ್ಲೋಕ ಇದು. ಇದಕ್ಕೆ ಹೆಸರು ವಿಜಯದಶಮಿ ಅಂತೇಳಿ. ಇನ್ನು ನವರಾತ್ರಿ ಅಂತೇಳಿ ಹೇಳ್ತೀವಿ ನಾವು. ನವರಾತ್ರಿ ಅಂದಾಗಿ ಏನು ನೋಡಬೇಕು? ಮೊದಲನೆಯದಾಗಿ ಆ ದುರ್ಗಾ ರೂಪಗಳನ್ನು ತಗೋಬೇಕು. ಎಂತ ಅವಳು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ರೂಪ, ಸಾಕ್ಷಾತ್ ಆ ಶ್ರೀಕೃಷ್ಣನ ಒಂದು ಸೋದರಿ. ಇವಳ ಬಗ್ಗೆ ಎಷ್ಟು ಹೇಳಬೇಕಂದ್ರೂ ಕೂಡ ಆಗೋದಿಲ್ಲ. ಇವಳ ವೈಭವ ಏನು ಅಂತ, ಒಂಬತ್ತು ದಿವಸ ಒಂಬತ್ತು ಅವತಾರಗಳಂದೆ ಇರ್ತಾಳೆ ಇವಳು. ಒಂಬತ್ತು ಅಲಂಕಾರದಲ್ಲಿ ನೋಡಿ, ನಮ್ಮ ಶೃಂಗೇರಿಯಲ್ಲಿ ಹೋಗಿ ನೋಡಿ ಏನು ಅಲಂಕಾರ. ಈ ಒಂಬತ್ತು ದಿವಸ ಆಂಧ್ರ ಪ್ರದೇಶದಲ್ಲಿ ಇರತಕ್ಕಂತಹ ವಿಜಯವಾಡದಲ್ಲಿ ಹೋಗಿ ನೋಡಿ ನೀವು, ಆ ಅಮ್ಮನವರು ಹೇಗೆ ಕೂತಿರ್ತಾರೆ ಅನ್ನೋದು ಅದ್ಭುತವಾಗಿರತಕ್ಕಂತಹದ್ದು. ಎಂತಹದ್ದು ಈ ಒಂಬತ್ತು ದಿವಸದಲ್ಲಿ ಕೂಡ ಒಂದೊಂದು ರೂಪವನ್ನು ಧಾರಣೆ ಮಾಡಿರ್ತಕ್ಕಂಥವಳಾಗಿದ್ದಾಳೆ. ಮೊದಲನೇ ದಿವಸ ಅವಳಿಗೆ ಶೈಲಪುತ್ರಿ ಅಂತ ಹೆಸರು. ಶೈಲಪುತ್ರಿ ಅಂದ್ರೆ ಶೈಲ ಅಂದ್ರೆ ಪರ್ವತ. ಸಾಕ್ಷಾತ್ ಆ ಹಿಮವಂತನ ಮಗಳಾಗಿ ಹುಟ್ಟಿರ್ತಾಳೆ. ಪರ್ವತಸ್ಯ ಅಪತ್ಯಂ ಸ್ತ್ರೀ ಪಾರ್ವತಿ ಅಂತೇಳಿ, ಶೈಲಪುತ್ರಿ ಪಾರ್ವತಿ ಅಂತ ಹೇಳಿ. ಎರಡನೇ ದಿವಸ ಬಂದು ಇವಳಿಗೆ ಬ್ರಹ್ಮಚಾರಿಣಿ ಅಂತೇಳಿ, ಪರಮಾತ್ಮನೊಂದು ಅದ್ಭುತ ಸೃಷ್ಟಿ. ಅವಳಿಗೆ ಹೆಸರು ಬ್ರಹ್ಮಚಾರಿಣಿ ಅಂತ ಅವಳು, ಆದ್ರೆ ಮದುವೆ ಆಗಿದ್ದಾರೆ ಅಂತೇಳಿ. ಇದನ್ನು ತಿಳ್ಕೊಂಬಾಗ ನಮ್ಗೆ ಆಗಲ್ಲ ಹೇಗೆ ಬ್ರಹ್ಮಚಾರಿಣಿ ಆಗಿರ್ತಾಳೆ ಅನ್ನೋದು. ಅವಳು ಹೇಳಬೇಕಾದ್ರೆ ಸುಮಾರು ಒಂದು ವರ್ಷ ಹೇಳಬಹುದು ಈ ಬ್ರಹ್ಮಚಾರಿಣಿ ಬಗ್ಗೆ. ಮೂರನೇದಾಗಿ ಚಂದ್ರಗಂಠ ಎಂಬತಕ್ಕಂತಹ ಹೆಸರಿಂದ ಇದ್ದಾಳೆ. ನಾಲ್ಕನೇ ದಿವಸ ಕೂಷ್ಪಾಂಡ ರೂಪದಲ್ಲಿ, ಕೂಷ್ಪಾಂಡ ಅಂದ್ರೆ ಕುಂಬಳಕಾಯಿ, ಆ ರೂಪದಲ್ಲಿ ಇರ್ತಾಳಂತೆ ಅವಳು. ಸ್ಕಂದ ಮಾತಾ ಅಂತ

ಅಂತಾಳೆ. ನಾವು ದುರ್ಗಾದೇವಿ ದುರ್ಗಾದೇವಿ ಅಂತೀವಿ. ಏನು ದುರ್ಗಾ ಇವಳು? ಜಯವನ್ನು ಕೊಡತಕ್ಕಂಥವಳು ದುರ್ಗಾ ಅಂದ್ರೆ. ಯಾರು ಕೂಡ ಭಯ ಬಿದ್ರೆ ಆ ಭಯವನ್ನೆಲ್ಲ ದೂರ ಮಾಡತಕ್ಕಂಥವಳು, ಶತ್ರು ವಿನಾಶಿನಿ ಅಂತೇಳಿ ಇವಳಿಗೆ ಹೆಸರು. ಅದಕ್ಕೆ ದುರ್ಗಾ ದುರ್ಗಾ ಅಂತೇಳಿ. ವಿಶೇಷವಾಗಿ ಈ ನವರಾತ್ರಿ ದಿನಗಳಲ್ಲಿ ಇವಳಿಗೆ ಮಹಿಷಾಸುರ ಮರ್ದಿನಿ ಅಂತೇಳಿ ಏನ್ ಅದ್ಭುತವಾಗಿ ಮಾಡಿದ್ದಾರೆ ಶಂಕರಾಚಾರ್ಯರು, ಅದು ನೋಡಬೇಕು. ಐಗಿರಿ ನಂದಿನಿ ನಂದಿನ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೇ, ಆಹಾ, ಒಂದೊಂದು ಪದ ಲಾಲಿತ್ಯ ಕಂಡಾಗೆ ನಮಗೆ ಆನಂದವಾಗುತ್ತೆ. ಏನು ಇದು ಮಹಿಷಾಸುರ ಮರ್ದಿನಿ ಅಂದ್ರೆ ಅರ್ಥ ಏನು ಅಂದ್ರೆ, ಮಹಿಷ ಎಂಬತಕ್ಕಂತ ಅಸುರ ಅವನು ನಾನಾರಕವಾಗಿ ಅವನು ವರ ಕೇಳಿರ್ತಾನೆ, ನಂಗೆ ಹೇಗೆ ಬೇಡ ಅದು ಬೇಡ ಇದು ಬೇಡ ಅಂತೇಳಿ ನೂರಾಯಿಟ್ಟು ವರ ಕೇಳಿದಾಗೆ ಯಾರಪ್ಪ ಇನ್ನ ನಾವು ಸಂಹಾರ ಮಾಡಬೇಕು ಅಂದಾಗ ಸಾಕ್ಷಾತ್ ದುರ್ಗಾದೇವಿ ರೂಪವನ್ನು ತಾಳಿ ಮಹಿಷಾಸುರವನ್ನು ಕೊಂದಿದ್ದಾದ ಕಾರಣ ಮಹಿಷಾಸುರ ಮರ್ದಿನಿ ಅಂತೇಳಿ ಅವಳಿಗೆ ಹೆಸರು. ಹೇಗೆ ಕೊಲ್ತಾಳೆ? ಬ್ರಹ್ಮ ವಿಷ್ಣು ಶಿವ ಇವರ ಮೂರ ಜನರ ಒಂದು ಶಕ್ತಿಯಿಂದ, ಎಲ್ಲಾ ದೇವತೆಗಳ ಒಂದು ಬಲದಿಂದ ಆ ಚಂಡಮುಂಡರನ್ನ ಸಂಹಾರ ಮಾಡಿ ಚಾಮುಂಡಿ ಎಂಬುದಾಗಿ ಹೆಸರು ತಗೊಂಡು ಮಹಿಷಾಸುರ ಮರ್ದಿಯನ್ನು ಆಗಿದ್ದಾಳೆ ಇವಳು. ಆ ದುರ್ಗಾ ಸ್ತೋತ್ರದಲ್ಲಿ ವರ್ಣನೆ ಮಾಡ್ತಾರೆ ಅಂತೇಳಿ. ಒಬ್ಬೊಬ್ರು ಒಂದೊಂದು ಆಯುಧ ಕೊಟ್ಟರು. ಏನ್ ಸುಮ್ಮನೆ ಅಷ್ಟು ಆಯುಧಗಳನ್ನು ಧಾರಣೆ ಮಾಡ್ಕೋ ಅದಕ್ಕೆ ಆಗುತ್ತಾ ಅಂದ್ರೆ ಅಹುತಪ ಆಗುತ್ತೆ, ಯಾಕಾಗಲ್ಲ. ಪ್ರಧಾನವಾಗಿ 8 ಆಯುಧಗಳನ್ನು ಧಾರಣೆ ಮಾಡಿರ್ತಾಳಂತೆ ಅವಳು. ಅವಳ ಕೈಯಲ್ಲಿ ಧಾರಣೆ ಮಾಡಿರ್ತಕ್ಕಂತಹ ಆಯುಧಗಳು ಒಂದು ಆ ಕಡೆ ಈ ಕಡೆ ಆಗ್ತಿದ್ದಿಲ್ಲ ಅಂತೆ, ಗಂಭೀರವಾಗಿರತಕ್ಕಂತಹದ್ದು. ಅದಕ್ಕೆ ಅವಳಿಗೆ ಶಕ್ತಿ ಸ್ವರೂಪಿಣಿ ಅಂತ. ಈ 9 ದಿವಸ 9 ಹೆಸರುಗಳಿಂದ ಇರ್ತಾರೆ ಅಂತ ಹೇಳಿದ್ದೇನೆ. ಮೊದಲನೇ ದಿವಸ ಬಾಲಾ ತ್ರಿಪುರ ಸುಂದರಿ ಅಂತ ಹೇಳ್ತಾಳೆ, ಸಣ್ಣ ಮಗಳಾಗಿ ಬರ್ತಾಳೆ. ಎರಡನೇ ದಿವಸ ಗಾಯತ್ರಿಯಾಗಿ ಬರ್ತಾಳೆ. ಮೂರನೇ ದಿವಸ ಅನ್ನಪೂರ್ಣಾ ದೇವಿಯಾಗಿ ಬರ್ತಾಳೆ. ನಾಲ್ಕನೇ ದಿವಸ ಕಾತ್ಯಾಯಿನಿ. ಐದನೇ ದಿವಸ ಬಂದು ಆ ಮಹಾಲಕ್ಷ್ಮಿ ಸ್ವರೂಪವನ್ನು ಧಾರಣ ಮಾಡ್ತಾಳೆ. ಆಮೇಲೆ ಆರನೇ ದಿವಸ ಲಲಿತಾ ಲಲಿತಾಂಬಿಕಾ ಎಂಬತಕ್ಕಂತಹ ಹೆಸರಿಂದ ಇರ್ತಾಳೆ. ಚಂಡಿ ಅಂತೇಳಿ ಹೆಸರು ತಗೋತಾಳೆ ಏಳನೇ ದಿವಸ. ಎಂಟನೇ ದಿವಸ ಸರಸ್ವತಿ ಅಂತೇಳಿ ಹೆಸರು ತಗೋತಾಳೆ. ಒಂಬತ್ತನೇ ದಿವಸ ದುರ್ಗಾ ಎಂಬತಕ್ಕಂಥದ್ದು. ಈ ನವರಾತ್ರಿ ಇದೆಯಲ್ವ, ವಿಶೇಷವಾಗಿ ನಾವು ಸರಸ್ವತಿ ಪೂಜೆಯನ್ನು ಮಾಡ್ತೇವೆ. ನಾವು ಯಾತಕ್ಕೆ ಸರಸ್ವತಿ ಪೂಜೆಯನ್ನು ಮಾಡ್ತೇವೆ? ಎಲ್ಲ ಪುಸ್ತಕಗಳಲ್ಲಿ ಇಟ್ಬಿಟ್ಟು ಅಮ್ಮದೇವಿ ಶಾರದೆಯ ದುರ್ಗೆ ಬಾಮ್ಮ ಅಂತೇಳಿ ಆ ಅಮ್ಮನವ್ರನ್ನ ಕರೆದಿದ್ದೀವಿ. ಹೇ ದುರ್ಗೆ ಶಾರದೆ, ನೀನು ಕೂತ್ಕೊಂಡಿದ್ರೆ ನಾನು ಪೂಜೆ ಮಾಡಿದ್ರೆ ನಿನ್ನ ಒಂದು ಅನುಗ್ರಹದಿಂದ ನನಗೆ ವಿದ್ಯಾ ಬರಲಿ ಅಂತೇಳಿ ಅಷ್ಟೇ ಅಮ್ಮನವ್ರನ್ನ ಕರೆದಿದ್ದೀವಿ. ಅಂದ್ರೆ ಆ ಸರಸ್ವತಿ ಕಟಾಕ್ಷ ನಮಗೆ ಇರಬೇಕಂತಂದ್ರೆ ಆ ಅಮ್ಮನ ಸ್ತೋತ್ರ ಮಾಡ್ಬೇಕು. ನಾವು ಹೇಗೆ ಸ್ತೋತ್ರ ಮಾಡ್ಬೇಕು? ಒಂದು ರೂಪನ ಎರಡು ರೂಪನ? ಯಾ ದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ ನಮಸ್ತಸ್ಯೇ ನಮೋ ನಮಃ. ಅಂದ್ರೆ ನಮಗೆ ಬುದ್ಧಿ ಕೊಡತಕ್ಕಂಥವಳವಳು. ನಮಗೆ ಬುದ್ಧಿ ಎಷ್ಟಿದೆ? 7 ಕಾಲಗಳಲ್ಲಿ 1,000% ಮಾತ್ರ ಇದೆ ಅಷ್ಟೇ. ನಮಗೆ ಬೇಕಾಗಿರತಕ್ಕಂತಹ ಭಗವದ್ ಭಕ್ತಿ ಬುದ್ಧಿ ಅಂತದ್ದಂದ್ರೆ ಹೇಳಕ್ ಸಾಧ್ಯನಲ್ಲ. ಅಂತಹ ಬುದ್ಧಿ ಕೊಡತಕ್ಕಂತಹ ಅವಳು. ಆಮೇಲೆ ನಿದ್ರಾ ರೂಪೇಣ ಸಂಸ್ಥಿತ. ಏನ್ ನಿದ್ರಾ ರೂಪೇಣ ಸಂಸ್ಥಿತ ಸ್ವಾಮಿ? ನಾವು ನಿದ್ದೆ ಮಾಡ್ತಾ ಇದ್ರು ಕೂಡ ಅವಳು ಬಂದ ನಮ್ಮನ್ನು ರಕ್ಷಣೆ ಮಾಡ್ತಾಳೆ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಎದ್ದು ಎಚ್ಚರವಿದ್ದಾಗ ನಮಗೆಲ್ಲ ಗೊತ್ತಾಗುತ್ತೆ, ಯಾರೇನ್ ಮಾಡ್ತಾರೆ, ಯಾರು ನಮ್ಮನ್ನ ಬೈತಾರೆ, ಯಾರು ನಮ್ಮನ್ನು ಹೊಡಿತಾರೆ, ಯಾರು ನಮಗೆ ಸನ್ಮಾನ ಮಾಡ್ತಾರೆ ಅಂತೇಳಿ. ನಿದ್ರಾವಸ್ಥದಲ್ಲಿ ನಮಗೆ ಏನು ಗೊತ್ತಾಗಲ್ಲ, ಯಾರು ಬಂದು ನಮ್ಮನ್ನ ಸಂಹಾರ ಮಾಡಿದ್ರು ಕೂಡ ಗೊತ್ತಾಗೋದಿಲ್ಲ, ಬೇರೆಯವರು ಏನೇನು ಮಾತಾಡ್ಕೊತಾರೆ ಏನು ಗೊತ್ತಾಗಲ್ಲ. ಅಂತಹ ಟೈಮಲ್ಲಿ ಕೂಡ ನಮ್ಮನ್ನ, ಅಂತಹ ಸಮಯದಲ್ಲಿ ಕೂಡ ನಮ್ಮನ್ನ ರಕ್ಷಣೆ ಮಾಡತಕ್ಕಂತಹ ತಾಯಿ ದುರ್ಗಾದೇವಿ. ಯಾದೇವಿ ಸರ್ವಭೂತೇಶು ಕ್ಷುಧಾ ರೂಪೇಣ. ಏನ್ ಕ್ಷುಧಾ ರೂಪೇಣ? ಹಸಿವಾಗಿದೆ ಸ್ವಾಮಿ, ನಮಗೆ ತಿನ್ನೋದಕ್ಕೆ ಅನ್ನ ಕೊಡ್ತಾಳೆ. ಅವಳು ಕೊಡತಕ್ಕಂತಹ ಅನ್ನ ಹೇಗಿರುತ್ತೆ ಅಂದ್ರೆ, ನಿರ್ಮಲವಾಗಿರತಕ್ಕಂತಹ ಮನಸ್ಸಿನಿಂದ ಯಾರು ಸ್ತೋತ್ರ ಮಾಡಿರ್ತಾರೋ ಅವರಿಗೆ ಈ ತಾಯಿ ಹೊಟ್ಟೆ ತುಂಬಿಸ್ತಾಳೆ. ಏನ್ ಹೊಟ್ಟೆ ತುಂಬಿಸ್ತಾಳೆ ಅಂದ್ರೆ, ಅವನಿಗೆ ಆರ್ತನಾಗಿದ್ರೆ ಹತ್ರ ತಗೋತಾಳೆ, ಭಯ ಇದ್ರೆ ದೂರ ಮಾಡ್ತಾಳೆ, ಕಷ್ಟ ಪಡ್ತಾ ಇದ್ರೆ ಅದರಲ್ಲಿ ದೂರ ಮಾಡ್ತಾಳೆ, ಎಲ್ಲಾ ವಿಧವಾಗಿರತಕ್ಕಂತಹ ಕ್ಷುದ್ಬಾಧೆಯಿಂದ ದೂರ ಮಾಡ್ತಾಳೆ ಇವಳು. ಅದಕ್ಕೆ ಇವಳಿಗೆ ಹೆಸರು ಕ್ಷುಧಾ ರೂಪೇಣ. ಯಾದೇವಿ ಸರ್ವಭೂತೇಶು ಛಾಯಾ ರೂಪೇಣ ಸಂಸ್ಥಿತ. ಛಾಯಾ ಅಂದ್ರೆ ನೆರಳು. ಗಿಡ ನಮಗೆ ನೆರಳು ಕೊಡುತ್ತೆ. ಎಂತ ನೆರಳು ಕೊಡುತ್ತೆ? ಬೇಸಿಗೆಯಲ್ಲಿ ನಾವು ಎಸಿಯಲ್ಲಿ ಕೂತಿರ್ತೀವಿ, ಆ ಎಸಿ ಕಾರ್ ಕೆಟ್ಟೋಗುತ್ತೆ, ಕೂಡೋದಕ್ಕೆ ಆಗೋದಿಲ್ಲ. ನಾವು ಇಳಿದು ಬಂದು ಗಿಡದ ಕೆಳಗೆ ನಿಂತ್ಕೊಂಡಾಗ ಎಂತಹ ಆನಂದ ಸಿಗುತ್ತೆ ನಮಗೆ. ಆ ಕಾರಲ್ಲಿ ಕೂತಾಗೆ 40 ಡಿಗ್ರಿನೇ ಇರುತ್ತೆ, ಗಿಡದಲ್ಲಿ ಕೆಳಗೆ ಬಂದ ಕೂಡ 40 ಡಿಗ್ರಿನೇ ಇರುತ್ತೆ. ಆದ್ರೆ ಆ 40 ಡಿಗ್ರಿ ಒಂದು ತಾಪ ಎಲ್ಲಿ ಹೋಗ್ತಾ ಇದೆ ಅಂತಂದ್ರೆ, ಈ ಗಿಡ ಆ ಬೇಸಿಗೆ ಬಿಸಿಲನ್ನು ತಗೊಂಡು ನಮಗೆ ಛಾಯಾಂ ಕುರುವಂತಿ ಚಾನ್ಯಸ್ಯ ನೆರಳನ್ನು ಕೊಡ್ತಾ ಇದೆ. ಈ ತಾಯಿ ಯಾರು ಮಾಡಿರತಕ್ಕಂತಹ ಕಷ್ಟಗಳನ್ನೆಲ್ಲ ಕೂಡ ಆಕಿ ತಗೊಂಡು ಆಕಿ ಕೆಳಗೆ ನಾವು ಹೋದ್ರೆ ಅವಳ ಛಾಯೆಯಲ್ಲಿ ನಾವು ಸುಖವಾಗಿರ್ತೇವೆ ಅಂತ ಅರ್ಥ. ಅವಳ ನೆರಳು ಹಾಗಿರುತ್ತೆ, ತಾಯಿ ನೆರಳು. ಯಾ ದೇವಿ ಸರ್ವಭೂತೇಶು
ಶಕ್ತಿ ರೂಪೇಣ ಸಂಸ್ಥಿತ. ಏನು ಶಕ್ತಿಯಪ್ಪ, ಬಲ ಪ್ರದರ್ಶನ ಶಕ್ತಿ ಅಲ್ಲಪ್ಪ, ಆದ್ರೇನು ಸಮಯಕ್ಕೆ ಬೇಕಾಗಿರತಕ್ಕಂತಹ ಶಕ್ತಿ, ಅದು ಯುಕ್ತಿಯಿಂದ ಕೂಡಿರತಕ್ಕಂತಹ ಶಕ್ತಿ ನಮಗೆ ಬೇಕು. ನಮಗೆ ಶಕ್ತಿ ಎಲ್ಲಿರುತ್ತೆ, ಕೆಟ್ಟ ಕೆಲಸ ಮಾಡೋದ್ರಲ್ಲೆಲ್ಲ ಕೂಡ ಶಕ್ತಿ ಇರುತ್ತೆ. ಯಾರಿಗಾರು ಉಪಕಾರ ಮಾಡು ಅಂತಂದಾಗ ನನಗೆ ಆಗಲ್ಲ ಸ್ವಾಮಿ ಅಂತ ಹೇಳಂತೀವಿ. ಅವಳು ಶಕ್ತಿಯನ್ನು ಕೊಡ್ತಕ್ಕಂಥವಳು, ಅವಳು ಆ ಬಲ ಕೊಡ್ತಾಳೆ ನಮಗೆ, ಆ ಬಲದಿಂದ ಎಬ್ಬಿಸ್ತಾಳೆ. ಯಾ ದೇವಿ ಸರ್ವಭೂತೇಶು ತೃಷ್ಣಾರೂಪೇಣ ಸಂಸ್ಥಿತ. ತೃಷ್ಣ, ತೃಷ್ಣ ಅಂದ್ರೆ ಹಸಿವು. ಎಂತಹ ಹಸಿವು, ಎಂತಹ ಜಿಜ್ಞಾಸೆ. ಇನ್ನು

ಒಂದು ತಿಳ್ಕೋಬೇಕು, ಈ ವಿಷಯವನ್ನು ತಿಳ್ಕೋಬೇಕು, ಆ ವಿಷಯನ್ನು ತಿಳ್ಕೊಬೇಕಂತ ಒಂದು ನಮ್ಮಲ್ಲಿ ಒಳ್ಳೆ ಬುದ್ಧಿಯನ್ನು ಆಸೆಯನ್ನು ಹುಟ್ಟಿಸ್ತಾಳೆ. ಯಾ ದೇವಿ ಸರ್ವಭೂತೇಶು ಕ್ಷಾಂತಿ ರೂಪೇಣ, ದಯಾ ಧರ್ಮ ಕ್ಷಮ ಕ್ಷಾಂತಿ ಇವೆಲ್ಲ ಇರಬೇಕು ಅನ್ನೋದು ಆ ದುರ್ಗೆಯನ್ನು ನಮಸ್ಕಾರ ಮಾಡಿದ್ರೆ ಸಾಕು, ಅವಳು ಕೊಡ್ತಾಳಂತೆ. ಬೇಕು ನಮಗೆ ಇದೆಲ್ಲ ಕೂಡ. ಯಾ ದೇವಿ ಸರ್ವಭೂತೇಶು ಜಾತಿ ರೂಪೇಣ ಸಂಸ್ಥಿತ, ಏನಪ್ಪ ಜಾತಿ ಆ ಪದಕ್ಕೆ ಬೇಡ, ಪ್ರಪಂಚವಿಡೀ ಏನೇನೋ ಹೇಳ್ತಿದ್ದಾರೆ. ನೀನ್ ಯಾವ ಜಾತಿ? ವಿದ್ಯಾರ್ಥಿ ಆಗಿದ್ರೆ ವಿದ್ಯಾರ್ಥಿ ಜಾತಿ, ವೈದ್ಯನಾಗಿದ್ರೆ ವೈದ್ಯನ ಜಾತಿ. ಆ ವೈದ್ಯರಲ್ಲಿ ಯಾರೋ ನಾನಾ ಜಾತಿಗಳಿರ್ಬೋದು, ಆದ್ರೆ ವೈದ್ಯನಂದ್ರೆ ವೈದ್ಯ ಜಾತಿನೇ. ವಕೀಲನಾಗಿರ್ತಿ, ವಕೀಲನಾಗಿದ್ರೆ ಆ ವಕೀಲ ಜಾತಿನೇ ನಿಂದು. ಅದ ಓದ್ ಹೇಳ್ಕೊಡ್ತಾ ಇದ್ರೆ ಗುರು ಜಾತಿನೇ ನಿಂದು. ಹಾಗೆ ಇವಳದ್ ಯಾವ ಜಾತಿ, ಇವಳು ಏನ್ ಕಾಪಾಡ್ತಾಳೆ ನಮಗೆ ಅಂತಂದ್ರೆ, ಯಾರು ಅವರ ಹತ್ರ ಬಂದಿರ್ತಾರೋ ಅವನು ಯಾವ ಜಾತಿಯವನ್ನ ಆಗಿರ್ಬೋದು, ಅವಳ ಜಾತಿ ಬೇಕಡ, ಭಕ್ತಿ ಜಾತಿ ಎಂಬತಕ್ಕಂತ ಅವಳು ನಮ್ಮನ್ನ ನೋಡ್ತಾಳೆ. ಇವ್ನು ನನ್ನ ಹತ್ರ ಬಂದಿದ್ದನಲ್ಲ, ಇವ್ ನನ್ನವನು ಅಂತ ಹೇಳ್ತಾರೆ. ಹಾಗೆ ತಿಳಿಬೇಕು ನಾವು. ಯಾ ದೇವಿ ಸರ್ವಭೂತೇಶು ಲಜ್ಜಾ ರೂಪೇಣ ಸಂಸ್ಥಿತ, ಏನ್ ಲಜ್ಜಾ ರೂಪ ಅಂದ್ರೆ, ನಮಗೆ ಯಾರು ಕೇಳಿದಾಗ ಉಪಕಾರ ಮಾಡೋದಕ್ಕೆ ಆಗದೆ ಹೋದ್ರೆ ನಾವು ನಾಚ್ಕೋಬೇಕು. ದೊಡ್ಡವರಿಗೆ ನಾವು ಉಪಕಾರ ಮಾಡದೆ ಹೋದ್ರೆ ನಾವು ನಾಚ್ಕೋಬೇಕು. ನಮ್ಮ ಬಳಿ ಏನಾರ ಕೆಲಸ ಆಗದೋಗ್ರೆ ನಾಚ್ಕೋಬೇಕು ನಾವು. ಆದ್ರೆ ಅಮ್ಮನವರು ನಮಗೆ ಆ ತರ ನಾಚಿಕೆ ಮನಸ್ಸಲ್ಲಿ ಇರಬಾರ್ದು, ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರು. ನಾವು ಕಸಬರಿಗೆ ಹಿಡ್ಕೋಬೇಕಂದ್ರೆ ನಾವು ಆ ನಾಚಿಕೆಯಿಂದ ಹಿಡ್ಕೋತೀವಿ, ನಾವು ಬಹಳ ಹೆಮ್ಮೆಯಿಂದ ಹಿಡ್ಕೋಬೇಕು. ಯಾವಾಗ ಹಿಡ್ಕೋಬೇಕು ಕಸಬರಿಗೆ? ತವ ಮಂದಿರ ಮಾರ್ಜನಾದಿ ಸೇವಾಂ, ದೇವಾಲಯಕ್ಕೆ ಹೋಗ್ಬೇಕು, ಅಲ್ಲಿ ಕಸಬರಿಗೆ ಹಿಡ್ಕೋಬೇಕು, ಅದನ್ನೆಲ್ಲ ಕೂಡ ಶುಭ್ರವನ್ನು ಮಾಡಬೇಕು ನಾವು. ಆಗ ದೇವರು ಪ್ರೀತಿ ಆಗ್ತಾರೆ. ದೇವರ ಹತ್ತಿರ ನಾವು ಹೋಗಿ ಕಸ ಬಳಿಬೇಕಾದ್ರೆ ಎಷ್ಟೋ ಜನ್ಮ ಪುಣ್ಯ ಮಾಡ್ಕೊಂಡಿರ್ಬೇಕು ನಾವು. ನಾವು ಅದನ್ನ ನಾಚಿಕೆ ಅಂತ ತಿಳ್ಕೋತೀವಿ. ಅಪ್ಪ ಅದು ನಾಚಿಕೆ ಅಲ್ಲ, ಉತ್ತಮವಾಗಿರ್ತಕ್ಕಂತಹ ಕೆಲಸ ಅದು. ಯಾ ದೇವಿ ಸರ್ವಭೂತೇಶು ಶಾಂತಿ ರೂಪೇಣ, ಶಾಂತಿ ಅನ್ನೋದು ಸೌಹಾರ್ದ ಅನ್ನೋದು ನಮಗೆ ದೇಶದಲ್ಲಿ ಪ್ರತಿಯೊಂದು ಕಡೆ ಬೇಕಾಗಿದೆ ಇವಾಗೆ. ಯಾಕಂದ್ರೆ ಎಲ್ಲಿ ಕೂಡ ಶಾಂತಿ ಇಲ್ಲ ನಮಗೆ. ಇವಳನ್ನ ನೆನೆಸಿದ್ರೆ ನಮಗೆ ಶಾಂತಿ ಸಿಗುತ್ತೆ. ಇವಳು ನಮಗೆ ಕಾಯ್ತಾ ಇರ್ತಾಳೆ ಇವಳು. ಯಾ ದೇವಿ ಸರ್ವಭೂತೇಶು ಶ್ರದ್ಧಾ ರೂಪೇಣ, ಇದು ಕೂಡ ನಮ್ಮಲ್ಲಿಲ್ಲ. ಎಲ್ಲಿ ಶ್ರದ್ಧೆ ಇದೆ ಅಂದ್ರೆ, ಎಲ್ಲಿ ಶ್ರದ್ಧೆ ಇರಬೇಕು ಅಲ್ಲೆಲ್ಲ ಅಶ್ರದ್ಧೆ ಇದೆ, ಎಲ್ಲಿ ಶ್ರದ್ಧೆ ಇರಬೇಕು ಅಲ್ಲಿ ಶ್ರದ್ಧೆ ಇಲ್ಲ. ಶ್ರದ್ಧೆ ಎಲ್ಲಿ ಬೇಕು? ಆ ತಾಯಿಯಲ್ಲಿ ಬೇಕು. ಶ್ರದ್ಧೆ ಎಲ್ಲಿ ಬೇಕು? ಗುರುಗಳಲ್ಲಿ ಬೇಕು. ಶ್ರದ್ಧೆ ಎಲ್ಲಿ ಬೇಕು? ತಾಯಿಯಲ್ಲಿ ಬೇಕು. ತಂದೆಯಲ್ಲಿ ಬೇಕು. ಬಂಧುಗಳಲ್ಲಿ ಬೇಕು. ಮಿತ್ರರಲ್ಲಿ ಬೇಕು. ಎಲ್ಲೆಲ್ಲಿ ಇಲ್ಲ ನಮಗೆ. ಯಾ ದೇವಿ ಸರ್ವಭೂತೇಶು ಕಾಂತಿ ರೂಪೇಣ ಸಂಸ್ಥಿತ, ಇವಳ ಒಂದು ವೈಭವ ಹೇಳೋದಕ್ ಆಗೋದಿಲ್ಲ, ಇವಳ ಒಂದು ಕಾಂತಿ ನೋಡೋದಕ್ ಆಗೋದಿಲ್ಲ. ಸೂರ್ಯ ಕೋಟಿ ಸಮ ಪ್ರವಾಹ ಇದೆ, ಯಾಕೆ ಹೇಳ್ತಾರೆ? ಒಂದು ಕೋಟಿ ಸೂರ್ಯರು ಒಂದು ಪ್ರವೇ ಬಂದ್ರೆ ಹೇಗಿರುತ್ತೋ ಇವಳ ಕಾಂತಿ ಆಗಿರುತ್ತೆ. ನಾವೆಲ್ಲಾರು ಸಣ್ಣ ಲೈಟ್ ಹಾಕಿದ್ರೆ ಅದನ್ನ ಕಣ್ಣು ತೆಗೆದು ಡೈರೆಕ್ಟ್ ಆಗಿ ನೋಡಬೇಕಂದ್ರೆ ನಮಗೆ ಆಗೋದಿಲ್ಲ. ಯಾ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ, ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಏನು ಅಂದ್ರೆ ಶುಭವನ್ನು ಉಂಟು ಮಾಡ್ತಕ್ಕಂಥವಳು ಅಂತ ಅರ್ಥ. ಇವಳು ಎಲ್ಲಿರ್ತಾಳೋ ಅಲ್ಲಿ ಶುಭನೇ ನಡೀತಾ ಇರುತ್ತೆ. ಕೊನೆಯಿಂದ ಯಾ ದೇವಿ ಸರ್ವಭೂತೇಶು ಸ್ಮೃತಿ ರೂಪೇಣ ಸಂಸ್ಥಿತ, ವೃತ್ತಿ ರೂಪೇಣ ಸಂಸ್ಥಿತ. ನಾವು ಮಾಡ್ತಕ್ಕಂಥ ವೃತ್ತಿ ಯಾವುದು, ಪ್ರವೃತ್ತಿ ಯಾವುದು, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ನಮಗ್ ಗೊತ್ತಿಲ್ಲ. ದುರ್ಯೋಧನ ಹೇಳ್ತಾನೆ, ಯಾಕಪ್ಪ ಇಷ್ಟು ಅಧರ್ಮ ಮಾಡ್ತಾ ಇದ್ದೀಯ ಅಂದ್ರೆ, ಅವನು ಒಂದೇ ಮಾತಾಡ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ. ನಂಗೆ ಧರ್ಮ ಯಾವ್ದು ಗೊತ್ತೋ ಅಧರ್ಮ ಯಾವ್ದು ಗೊತ್ತೋ, ಆದ್ರೂ ಏನ್ ಮಾಡ್ಬೇಕು, ಅದು ಮಾಡಬಾರ್ದು ಅಂದ್ರೆ ಮಾಡ್ಬೇಕಾಗಿದೆ, ಇದು ಮಾಡಬಾರ್ದು ಇದು ಮಾಡ್ಬೇಕಿದೆ. ವೃತ್ತಿ ನಮ್ಮ ಕೆಲಸಕ್ಕೆ ಏನಾಗಿದೆ ಇವತ್ತು ಹಾಗೆ ಆಗಿದೆ. ಚೆನ್ನಾಗಿ ಓದ್ಕೊಂಡಿರ್ತೀವಿ, ಅಧರ್ಮದಿಂದ ದುಡ್ಡು ಬರ್ತಾ ಇರತ್ತೆ, ಜಾಸ್ತಿ ದುಡ್ಡು ಬರ್ತಾ ಇದೆ ಅಂತೇಳಿ ನಮ್ಮ ವೃತ್ತಿ ಪ್ರವೃತ್ತಿ ಎಲ್ಲ ಲೈಟ್ ಬಿಟ್ಟು ಹಾಗಾಗಬಾರದು ಅಂತ ಹೇಳ್ತಾರೆ. ಇನ್ನ ದಯಾರೂಪದಿಂದ ಇರ್ತಾಳೆ ಇವರು, ಆಸೆ ಸಾಕು ಎಂಬತಕ್ಕಂತಹ ರೂಪದಿಂದ ಇರ್ತಾಳೆ. ನಮಗೆ ಬಂದಿರತಕ್ಕಂತಹದ್ದು ಏನೇನೋ ಕಷ್ಟಗಳಿರ್ತಾಳೆ, ಆ ರೂಪದಿಂದ ಕೇಳ್ತಾಳೆ. ಕೊನೆಯದಾಗಿ ಇವಳು ಯಾ ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ ಅಂತ ಹೇಳ್ಬಿಟ್ಟು, ತಾಯಿ ರೂಪಕ್ಕಿಂತ ದೊಡ್ಡದು ಯಾವುದು ಇಲ್ಲ ರೀ. 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡಾಗ ನಮ್ಮನ್ನ ರಕ್ಷಣೆ ಮಾಡ್ತಾಳೆ, ಹೊರಗೆ ಬಂದ್ರೂ ರಕ್ಷಣೆ ಮಾಡ್ತಾಳೆ, ದೊಡ್ಡವರಾದ್ರೂ ರಕ್ಷಣೆ ಮಾಡ್ತಾಳೆ. ಅದೇ ವಿಧವಾಗಿ ದುರ್ಗಾದೇವಿ ಕೂಡ ನಮ್ಮನ್ನ ನಾವು ಹುಟ್ಟೋದಕ್ಕಿಂತ ಮುಂಚೆಯಿಂದ ರಕ್ಷಣೆ ಮಾಡ್ತಾಳೆ, ಹುಟ್ಟಿದ ಮೇಲೂ ರಕ್ಷಣೆ ಮಾಡ್ತಾಳೆ. ಅಪ್ಪ ಮತ್ತೆ ಹುಡ್ತಿಯಲ್ಲ ಅವಾಗೂ ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ. ಅದು ಇದೆಲ್ಲ ಆ ನವದುರ್ಗೆ ಒಂದು ವಿಶೇಷವಾಗಿರ್ತಕ್ಕಂತಹ ನವರಾತ್ರಿಯಲ್ಲಿ ಆ ದುರ್ಗಾದೇವಿ ಪಾರಾಯಣ ಮಾಡಬೇಕು, ಸ್ತೋತ್ರ ಮಾಡಬೇಕು, ಪೂಜೆ ಮಾಡಬೇಕು. ಅವಾಗ ನಮ್ಮ ಬಾಧೆಗಳೆಲ್ಲ ದೂರ ಆಗುತ್ತೆ. ಇದೇ ದುರ್ಗಾ ಸಪ್ತಶತಿಯಲ್ಲಿ ಹೇಳ್ತಾರೆ, ಸರ್ವಾಬಾಧ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏಮವೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ಒಂದೇ ಮಾತಲ್ಲಿ ನೋಡ್ರಿ, ಎಲ್ಲ ಬಾಧೆಗಳು ಹೊರಟೋಗುತ್ತೆ. ಅಮ್ಮ ಬಾಧೆ ದೂರ ಮಾಡು, ಅಸ್ಮತ್ ವೈರಿ ವಿನಾಶನಂ ಶತ್ರು ಸಂಹಾರ ಮಾಡು ಅಂತ. ನವರಾತ್ರಿಯಲ್ಲಿ ಆ ದುರ್ಗೆಯನ್ನು ನಾವು ಸ್ತೋತ್ರ ಮಾಡಿ ದುರ್ಗಾದೇವಿಯನ್ನು ಪೂಜೆ ಮಾಡಿದ್ರೆ ಸಾಕು, ನಮ್ಮ ಮನದಲ್ಲಿ
ಏನೇನು ಬೇಕೋ ಅದೆಲ್ಲವನ್ನು ಕೂಡ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಹೀಗೆ ಇಂತಹ ನವರಾತ್ರಿಯಲ್ಲಿ ದೀಪಸ್ತಂಭವೇ ಆಗಲಿ, ಆ ಶಮಿ ಪೂಜನೆ ಆಗಲಿ, ಸರಸ್ವತಿ ಪೂಜನೆ ಆಗಲಿ, ಎಲ್ಲವನ್ನು ತಪ್ಪದೆ ಮಾಡಬೇಕು. ವಿಶೇಷವಾಗಿ ಆ ನವರಾತ್ರಿಯಲ್ಲಿ ಆ ದೇವಿಯ, ಆ ದುರ್ಗೆಯ, ಆ ಶಾಕಂಬರಿಯ, ಆ ಒಂದು ಪಾರ್ವತಿ ದೇವಿಯ

0: ಉಮ್ಮೆಯ ಪೂಜೆ ಮಾಡಿ ಅವರ ಅನುಗ್ರಹವನ್ನು ಪಡೆಯಬೇಕು ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೂಡ ಕೇಳ್ಕೊತಾ ಇದ್ದೀನಿ ನಾನು. ಸರ್ವಂ ಶ್ರೀ ಕೃಷ್ಣಾರ್ಪಣ. ಕನ್ನಡ ಕಸ್ತೂರಿ ಶ್ರೋತ್ರಿಯರಿಗೆ ವಿಶೇಷವಾಗಿ ಆ ನವರಾತ್ರಿಯ ಮೂಲಾಧಾರ ಸ್ವರೂಪ ಆಗಿರತಕ್ಕಂತಹ ಆ ದುರ್ಗಾದೇವಿಯ ಅನುಗ್ರಹ ನಿಮ್ಗೆಲ್ಲರಿಗೂ ಇರಲಿ ಅಂತ ಹೇಳಿಬಿಟ್ಟು ಈ ದಸರಾ ಹಬ್ಬದ ಶುಭಾಶಯಗಳೊಂದಿಗೆ ಎಲ್ಲರಿಗೂ ಕೂಡ ನಮಸ್ಕಾರ.
1: ಇದುವರೆಗೆ ಪಂಡಿತ ವೆಂಕಟ ಸುಬ್ಬಾರಾವ್ ಅವರಿಂದ ನವಶಕ್ತಿ ವೈಭವದ ಕುರಿತು ಭಾಷಣ ಪ್ರಸಾರಗೊಂಡಿತು. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ.

ವಿಶ್ವ ಆಹಾರ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 16ರಂದು ಆಚರಿಸಲಾಗುತ್ತದೆ. 1945ರ ಅಕ್ಟೋಬರ್ 16ರಂದು ವಿಶ್ವಸಂಸ್ಥೆಯ ಆಹಾರ ಕೃಷಿ ಸಂಸ್ಥೆ ಎಫ್ಎಒ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಸ್ಥಾಪನೆಯಾದ ದಿನದ ಸ್ಮರಣಾರ್ಥವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಆಹಾರ ದಿನದ ಪ್ರಮುಖ ಉದ್ದೇಶ ಹಸಿವು ಮತ್ತು ಅಪೌಷ್ಟಿಕತೆಯನ್ನು ನಿರ್ಮೂಲನೆ ಮಾಡುವುದು, ಎಲ್ಲರಿಗೂ ಸುರಕ್ಷಿತ ಹಾಗೂ ಪೌಷ್ಟಿಕ ಆಹಾರ ದೊರೆಯುವಂತೆ ಮಾಡುವುದು ಮತ್ತು ಸುಸ್ಥಿರ ಆಹಾರ ವ್ಯವಸ್ಥೆಯನ್ನು ಉತ್ತೇಜಿಸುವುದು. ಆಹಾರವು ಪ್ರತಿಯೊಬ್ಬ ಮಾನವನ ಮೂಲಭೂತ ಅವಶ್ಯಕತೆ. ಆದರೆ ಇಂದಿಗೂ ವಿಶ್ವದ ಹಲವು ಭಾಗಗಳಲ್ಲಿ ಜನರು ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಮತ್ತೊಂದೆಡೆ ಆಹಾರದ ಅಪವ್ಯಯವೂ ದೊಡ್ಡ ಸಮಸ್ಯೆಯಾಗಿದೆ. ಆದ್ದರಿಂದ ಆಹಾರವನ್ನು ವ್ಯರ್ಥ ಮಾಡದೆ ಅಗತ್ಯವಿರುವವರಿಗೆ ಹಂಚುವುದು ಮತ್ತು ಆಹಾರದ ಮೌಲ್ಯವನ್ನು ಅರಿತುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ರೈತರು ನಮ್ಮ ಆಹಾರ ವ್ಯವಸ್ಥೆಯ ಬೆನ್ನೆಲುಬು. ಅವರು ಬೆಳೆಗಳನ್ನು ಬೆಳೆಯಲು ಶ್ರಮಿಸುತ್ತಾರೆ. ಆದ್ದರಿಂದ ರೈತರ ಪರಿಶ್ರಮವನ್ನು ಗೌರವಿಸುವುದರ ಜೊತೆಗೆ ನೀರು ಮತ್ತು ಮಣ್ಣಿನ ಸಂರಕ್ಷಣೆ, ಸ್ಥಳೀಯ ಆಹಾರ ಪದ್ಧತಿಗಳ ಪ್ರೋತ್ಸಾಹ, ಪೌಷ್ಟಿಕ ಆಹಾರದ ಸೇವನೆ ಹಾಗೂ ಆಹಾರದ

ವ್ಯರ್ಥತೆಯನ್ನು ತಡೆಗಟ್ಟುವುದು ಅತ್ಯಂತ ಅಗತ್ಯ. ಆಹಾರ ಉಳಿಸಿ, ಹಸಿವು ನಿವಾರಿಸಿ, ಆರೋಗ್ಯಕರ ಸಮಾಜ ನಿರ್ಮಿಸೋಣ ಎಂಬ ಸಂದೇಶವನ್ನು ವಿಶ್ವ ಆಹಾರ ದಿನ ನಮಗೆ ನೀಡುತ್ತದೆ. ವಿಶ್ವ ಆಹಾರ ದಿನವು ಕೇವಲ ಒಂದು ದಿನದ ಆಚರಣೆಯಾಗದೆ ಯಾರೂ ಹಸಿವಿನಿಂದ ಬಳಲದ ಪ್ರತಿಯೊಬ್ಬರಿಗೂ ಪೌಷ್ಟಿಕ ಆಹಾರ ದೊರೆಯುವ ವಿಶ್ವ ನಿರ್ಮಾಣದ ಸಂಕಲ್ಪದ ದಿನವಾಗಲಿ.

ಶ್ರೋತೃಗಳೇ, ಬರಲಿರುವ ಮಂಗಳವಾರದಂದು ವಿಜಯದಶಮಿ ಹಬ್ಬದ ಪ್ರಯುಕ್ತ ಹರಟೆ ಹಂಗಾಮ ಎನ್ನುವ ಪ್ರಹಸನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಕೇಳಲು

ಇಲ್ಲಿಗೆ ನಮ್ಮ ಕಸ್ತೂರಿಯ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಮಂಗಳವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಉಷಾಳಿಗೆ ಅಪ್ಪಣೆ ನೀಡಿ ನಮಸ್ಕಾರಗಳು.